ಆಪರೂಪೇಕನುಸ್ತೇಕ ಪುರುಖ್ಯಾವತೂತ ಅಂಗಹೀನ ಪಂಗನಾತ್ಮೇಕ ಪುರುಖ್ಯಾ ಪಾರ ಸರ್ವಗಂತ ಸರ್ವಹಂತ ಸರ್ವತೇನಪೇಖ ಪರಂ ವೇದ ಪುರಾಣ ಜಾಕ ಹೇ ನೇತ ಭಕ್ತ ನೇತ.